ಮಾಡ್ತೇನ ಮಮ್ಮಲಾಜ ಮಾಲಿಕ್ ತಾವ್ ಬಸ್ ಎಲ್ಲ ಕಮ್ನಕೋ ಬಿಗರ್ ಬಿ ಮೆಚ್ಚೆಲ್ಲ ಬ್ಲೇಸ್ ಜಂಗಿಸೆ ಗಾಜಿ ಬಯಲೇನ್ ಬಿಕೋ ಗಾಜಿ ತೊಂಟೋ.